ಪಾಠಾಚ್ಚಯಸ್ಯಾಸೋಸರ್ವವಿಬ್ರಹ್ಮವಿದ್ಭವೇತ್ ಇತ್ಯರ್ಥಜಂ ತಂತನಜಂ ದೃಷ್ಟ್ವಾ ಧಾತಾ ಬ್ರವೀನ್ಮುದಾ ಭೋಪುತ್ರತ್ವಂ ಮಹಾಭಾಗ್ಯವಾನಸಿ ಪ್ರೇಮಭಾಜನಂ ಪುರಾ ಜಗತಿ ಸಕಲೇ ಜಲೇನ ಕಬಳೀಕೃತೇ.

ಮಾನಸ್ಮಿ ವೃಣುತಂ ಪರಮೀಪ್ಸಿತಂ ಇತ್ಯುಕ್ತವಂತೌ ತೌ ಮೂಢೌ ಗರ್ವೇಣ ಶ್ರೀಪತಿಂ ಧುರಿ ಯುಷ್ಮದ್ವರಂ ನ ನಂದಾವಹಾ ತ್ವಂ ವೃಣೇಷ್ವೇಪ್ಸಿತಂ ವರಂ ಇತ್ಯುಕ್ತ

ಗಜೇಕ ಸಂತುಷ್ಟೋ ಗಜಾರಿರ್ಗಜ ಚರ್ಮ ಭೃತಿ ಗವ್ಯಾಮೃತಾನ್ನ ಸುಪ್ರೀತೋ ಗವ್ಯಾಜ್ಯಾಹುತಿ ಭೋಜನ ಗವಯ ಶೃಂಗಾಭಿಷೇಕ ಪ್ರಿಯೋ ಗಗನ ಸನ್ನಿಭ ಗಾಣಾಪತ್ಯ ಜನ ಪ್ರೀತೋ ಗಾಣಾಪತ್ಯಾತಿ ಸನ್ಮತಃ ಗಗನಾತಿ ಪೃಥಿವೀ

ಚಾರ್ಚಿತಪದೋ ವನಬಿಲ್ವಜಟಾಧರಃ ವನಜಾಂಘ್ರಿರ್ವರೋತ್ಕೃಷ್ಟೋ ವರೋತ್ಸಾಹೋ ವರೇಶ್ವರಃ ವರಾಶ್ಚರ್ಯೋ ವರಪತಿರ್ವಜ್ರೀ ವಜ್ರೇಶವಂದಿತಃ ವಂಚುಳೋ ವಂಚಕಹರೋ ವಶೀವಶ್ಯಾದಿದಾಯಕಃ ತೇತಿ ವರ್ಣಾತ್ಮಕಸ್ತೈತ್ಯಕ್ಷರಾತ್ಮಸು ಸಮ್ಯಕಃ ತೇತ್ಯರ್ಣಶ್ರವಣಪ್ರೇತಸ್ತೇತ್ಯಕ್ಷರಸಮಾಶ್ರಿತಃ ತೇತೇತ್ಯಕ್ಷರಸಂಯುಕ್ತಸ್ತೇತ್ಯಕ್ಷರಮನುಪ್ರಿಯಃ ತೇತಿ ಸಪ್ತಾರ್ಣಮಂತ್ರಸ್ಥಸ್ತೇತಿ ವರ್ಣಾಂತಸಂಸ್ಥಿತಃ ತೇತಿ ಮಂತ್ರನತಾರಂಭಸ್ತೇತಿ ಮಂತ್ರಾಗ್ರಸಂಶ್ರಜಃ ತೇ ದಿವ್ಯಶಬ್ದಸಂಕ್ಲುಪ್ತಸ್ತೇತಿ ಶಬ್ದಾಂತರಾತ್ಮಕಃ ತೇಷು ತೇಷು ಚ ಕಾಲಜ್ಞಸ್ತೇಷು ತೇಷು ಫಲಪ್ರದಃ ತೇಷು ತೇಷು ಗುಣಾನಂದಸ್ತೇಷು ತೇಷು ಸ್ತವಾಂಕಿತಃ ತೇಷು ತೇಷು ಮನೋಭಿಜ್ಞಸ್ತೇಷು ತೇಷು ವರಾಧಿಕಃ ತೇಷು ತೇಷು ಸುಪುಣ್ಯಜ್ಞಸ್ತೇಷು ತೇಷು ಸ್ವಧರ್ಮದಃ ತೈಲಪ್ರಿಯಸ್ತೈಲದೀಪಪ್ರಿಯಸ್ತೈಲಾಂಗಮಜ್ಞನಃ ತೈಲಾಭಿಷಿಕ್ತೈಲಾನ್ನಸುಪ್ರಿಯಸ್ತೈಲಶೋಭನಃ ತೈಲಾಜ್ಯಪಾನಸಂತುಷ್ಟಸ್ತೈಲವಾಸಸ್ತಿಲಾನ್ನಭುಕ್ ತೈರೋಭಾವಾನುಗೃಹೇಶಸ್ತೈರೋಭಾವಗುಣಾತ್ಮಕಃ ತೋರಣಾಲಂಕೃತಾನಂದಸ್ತೋರಣಾಂಕಿತಮಂದಿರಃ ತೋರಣದ್ವಾರಚತುರಸ್ತೋಮರಾಜ್ಯಾಯುಧಾನ್ವಿತಃ ಚೋತಾದ್ರೀಶಾದಿಸಂಸ್ತುತ್ಯಸ್ತೌರಸೂಕ್ಷ್ಮಾಂತರಾತ್ಮಕಃ ತೌಷ್ಣೇಸ್ತುತಿಜ್ಞಸ್ತೌಷ್ಣೇವಸ್ತವಶ್ರಾವಮನೋಹರಃ ತೌಣೀರಪುಷ್ಪವಿಶಿಖಸಂಧಾನಮದನಾಂತಕಃ ತಂಭದಧ್ಯಾನಸುಲಭಸ್ತಂಪದಾಧ್ಯಾನದುರ್ಲಭಃ ತತ್ವಾರ್ಥಸ್ತತ್ವ

ದಳಪದ್ಮಾಸನಾರೂಢೋ ದಳತ್ರಯತರುಸ್ಥಿತಃ ದಳತ್ರಯಶ್ರೀವೃಕ್ಷಾಗ್ರ್ಯೋ ದಳಬಿಲ್ವಾರ್ಚನಪ್ರಿಯಃ ದಳದೂರ್ವಾಧರೋ ದಾರ್ಢ್ಯೋ ದಜಾಹೃದಯಮಂದಿರಃ ದಹನೋದ್ಭಾಸಿ ಫಾಲಾಕ್ಷೋ ದಹನತ್ರಿಪುರಂ.

ಕ್ಷೇತ್ರ ಸುಪಾಲಕಃ ಕ್ಷೌದ್ರಸಾರಾಭಿಷಿಕ್ತಾಂಗಃ ಕ್ಷೌದ್ರಸಾರ ಮನೋಹರಃ ಕ್ಷೋಂಬೀಜಃ ಕ್ಷಯ ಗುಲ್ಮಾದಿ ಸರ್ವರೋಗ ವಿಭಂಜನಃ ನಕಾರ ರೂಪೋ ನಾರ್ಣಾರ್ಥೋ ನಕಾರಾಕ್ಷೋ ನಕಾರವಿತೇ ನಕಾರ ಸಿಂಗ ನಿಲಜೋ ನಾನಾ

ಕರ್ಣಾತ್ರಯ ದೋಷಘ್ನಶ್ಚೈಕ ತಾರಕ ಮಧ್ಯಗಃ ಏಕದಂತ ಪ್ರಿಯಶ್ಚೈಕಾನಂದ ಮೋಕ್ಷ ಸುಖಪ್ರದಃ ಏಕಾಸ್ಯಶ್ಚೈಕ ಸಂತುಷ್ಟ ಗೇಲಾದಿ ವಸು ಸುಪ್ರಿಯಃ ಏಕೇಶ್ವರಶ್ಚೈಕ ವೀರ ಏಕಜ್ಯೋತಿಃ.

ಶ್ರೀರಾಂಕಿತಶ್ಚತ್ರ ಕಾಮರ ಅಧಿಪರೀವೃತಃ ಛತ್ರಪ್ರದಶ್ಚತ್ರಧರಶ್ಚತ್ರೈಕ ವಿಭವಪ್ರದಃ ಛತ್ರದಾನಪ್ರಿಯಶ್ಚತ್ರ ವ್ಯಜನಾದಿಷು ಪೂಜಿತಃ ಛಾಜಾಪತಿ ಸಹಸ್ರಾಭಶ್ಚಾಜಾವಲ್ಲಭಪೂಜಿತಃ ಛಾಜಾದೇವೀಸುತಾನಂದಶ್ಚಾಜಾನಂದನವಂದಿತಃ ಛಾಜಾವೃಕ್ಷಶ್ಚಿದೋಗಘ್ನಶ್ಚಾಜಾನಾಥತುದ್ಯುತ್ಪತಃ ಛಾಜಾಬಿಲ್ವದ್ರುಮೂಲಸ್ಥಶ್ಚಾಜಾರಣ್ಯಾಂತರಗ್ರಹ ಛಾಜಾದಳೋತ್ಪನ್ನಶೀತಶ್ಚಾಜಾಮಾರುತಸೌಖ್ಯದಃಪಾತಕ ಸಂಹರ್ತಃ ಛಾಜಾದೋಷ ನಿವಾರಣಃ ಛಾಜಾಪಂಚಕಪಾಪಘ್ನಶ್ಚಾಜಾಸುತಕೃತಾರ್ಚನಃ ಛಾಜಾಪತಿಸುತಾರ್ದಿಘ್ನಶ್ಚಿನ್ನಭಿರಚ್ಛಿನ್ನ ಸಂಶಯಃ ಛಿನ್ನಾಭಿನ್ನಶ್ಚಿದಾರ್ದಿಘ್ನಶ್ಚಿದೋಘಶ್ಚಿಘ್ನೋಪನಃ ಛಿನ್ನಕಾಲಶ್ಚಿನ್ನಕಲಶ್ಚಿನ್ನಮಸ್ತಾವರಪ್ರದಃ ಛಿನ್ನಕ್ಷೇಳಶ್ಚಿನ್ನಗೂಢಶ್ಚೇದಿತಾಸುರಕಾನನಃ ಛೇದಿತಾರಿಕುಲಗ್ರಾಮಶ್ಚಿನ್ನ ಮೃತ್ಯುಭಯಂಕರಃ ಛಿನ್ನದಕ್ಷಕ್ರತುಚ್ಛಿನ್ನ ಪತ್ರವರ್ಯಾರ್ಚನ ಪ್ರಿಯಃ ಚವಿ

ಹಂ ಶಬೀಚೋಹಂ ಕೃತಿರ್ಹರಿ ಹತ್ಯಾದಿ ಪಾಪ ಸಂಹರ್ತ ಹಯೇಭಿಷಿಪಿಕಾ ಪ್ರದ ಹರ್ಮ್ಯೇಶೋ ಹರ್ಮ್ಯ ಕೂಟಸ್ಥೋ ಹರ್ಮ್ಯ ಗೋಪುರ ಮಂದಿರ ಹಾಹೇದಿ ಶಬ್ದ ಶಮನೋ ಹಾಸ್ಯ ಶೋಭಿ ಮುಖ

ವಿತಮ್ನಾದಯಜ್ಞೋಪವೀತಿನಂ ವೃಷಭಾಂತಿಕಂ ಜ್ಞಾನಾನಂದಮಯಂ ಮೇಧಾ ದಕ್ಷಿಣಾಮೂರ್ತಿ ಸದ್ಗುರುಂ ಸೋಹಮಸ್ಮೀತಿ ಸತತಂ ಆಚಾರ್ಯಂ ಜಗತಾಂ ಶಿವಂ ಭೂತಿವ್ಯಾಪಾಂಡುರಾಂಗಶಶಿಚಕಲಧರೋ ಜ್ಞಾನಮುದ್ರಾಕ್ಷಮಾಲಾ ವೀಣಾಪುಸ್ತೈರ್ವಿರಾಜತ್ಕರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣಃ ಸಕಲ ಮುನಿವರೈಃ ಸೇವಿತಃ ಸುಪ್ರಸನ್ನಃ ಸವ್ಯಾಳಃ ಕೃತ್ತಿವಾಸಾಃ ಸತತಮವತು ಮಾಂ

ಕೌಂಡೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನತ್ತಂ ಚಿರಂಜೀವಸಿ ಕೇನವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವಜ್ಞಾನಂ ತತ್ರ ಕೋ ದೇವಃ ಕೇ ಮಂತ್ರಾಃ ಕಾ ನಿಷ್ಠಾ ಕಿಂ ತತ್ ಜ್ಞಾನಸಾಧನಂ

ಶರೋ ಮನು ಸ್ಫಟಿಗದಿತವರ್ಣ ಮೌಕ್ತಿಕೀಮಕ್ಷಮಾಲಾ ಅಮೃತಕಲಶ ವಿದ್ಯಾಂ ಜ್ಞಾನಮುದ್ರಾಂ ಕರಾಗ್ರೇ ದಧತ ಮೃಗಕಕ್ಷಂ ಚಂದ್ರಚೂಡಂ ತ್ರಿನೇತ್ರಂ ವಿಧೃ

ಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾಡ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ಸಮಾಪ್ಯ ತುಥೋಷಚಿತ್ತೇ ವಾಂಛಿತಾರ್ಥಾಂಶ ಲಬ್ಧ ಸೋಸ್ಯೋಪಾಸಕೋ ಭವತಿ ಯೈಮಾಂ ಪರಮರಹಸ್ಯ ಶಿವತತ್ವಜ್ಞಾನ ವಿದ್ಯಾಮಧೀತೆ ಸ ಸರ್ವ ಪಾಪೇಭ್ಯೋ ಮುಕ್ತೋ ಭವತಿ ಏವಂ ವೇದ ಸ ಕೈವಲ್ಯಮನುಭವತಿ.

ಯತರಂ ಮಹತಿ ಗೋಪಿತಂ ಸರ್ವತಂತ್ರೇಷು ಸಾರಾತ್ ಸಾರತರಂ ಪರಂ ಕಥ್ಯತೆ ದೇವದೇವೇಶಿ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯೇ ಶೈವಷಟ್ಕಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖಋಷಿಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀಪರಶಂಕರಃ ನಮೋ ಬೀಜಂ ತಥಾ ಸ್ವಾಹ ಶಕ್ತಿರತ್ರ ಪ್ರಕೀರ್ತಿತಾ ಪ್ರಣವಂಕೀಲಕಂ ದೇವೀ ರಕ್ಷಣೆ ವಿನಿಯೋಗತಾ ಅಸ್ಯ ಶ್ರೀ ತ್ರೈಲೋಕ್ಯಮೋಹನ ದಕ್ಷಿಣಾ

ಶ್ರೀಶುದ್ಧದಕ್ಷಿಣಾಮೂರ್ತಿ ಊರ್ಧ್ವಭಾಗೇ ಸದಾವತು ಶ್ರೀದಿವ್ಯದಕ್ಷಿಣಾಮೂರ್ತಿ ವಿದಿಗ್ಭಾಗೇ ಸದಾವತು ದಿವಿ ಭೂಮೌ ಚ ಪಾತಾಳೆ ಗಹ್ವರೆ ಭೀಷಣೇ ವನೆ ಸರ್ವಕಾರ್ಯೇ ಸರ್ವದೇಶೇ ಶರಭಸ್ಸರ್ವದಾವತು ಬ್ರಾಹ್ಮ್ಯಾದಿ ಮಾತರಃ ಪಾಂತು ವಿದಿಗ್ಭಾಗೇ ಚ ಸರ್ವದಾ ಅಸಿತಾಂಗಾದ್ಯಷ್ಟಭೈರವೋ ರಕ್ಷಂತ್ವಖಿಲ ದಿಕ್ಷು ಚ ಇಂದ್ರೋ ಮೇಂವ್ಯಾತ್ಪುರೋ ಭಾಗೇ ವಜ್ರಯುಕ್ತೋ ಮರಪ್ರಿಯಃ ಆಗ್ನೇಯ್ಯಾಂ ಮೇ ಸದಾ ವನ್ನೇಹಿ

ಮೋಹನಂ ನಾಮ ಕವಚಂ ಮಂತ್ರ ವಿಗ್ರಹಂ ಸರ್ವತ್ರ ದುರ್ಲಭಂ ಲೋಕೇ ಸಾರಾತ್ ಸಾರತರಂ ಮಹತಿ ಅಷ್ಟೋತ್ತರ ಶತಾವೃತ್ತಿಃ ಪುರಶ್ಚರಣಮುಚ್ಯತೆ ಪ್ರಾತಃ ಮಧ್ಯಾಹ್ನ ಕಾಲೇ ಚ ಸಾಯಂಕಾಲೇ ವಿಶೇಷತಃ.

0: சிவாய. You are listening to Shaivam.org radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Seraman Pirumal Nayanar Puranam. Presented by Sri H.S. தியாகராஜன். தேங்க்யூ. ஓம் நம சிவாய.
2: குருப்பியோ நமக. எல்ல மகனியர்களிகூ நன் நமஸ்காரங்கள். இந்த வீடியோ ஈ ஸ்லோகதிந்த பிராரம்ப மாட்டாயினி. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. அந்தரே ஈ ஸ்லோகத அர்த்த ஹீகே. ಕಪ್ಪೆ ಅನ್ನೋದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ. ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರೋದು, ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ. ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದ ಭಾರ ಭರಾತ್ ಕ್ರಾಂತ ಸ ವೈ ಬ್ರಾಹ್ಮಣ ಗರ್ಧವಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾವುದಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಅನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿತ್ತರಿ ವಾರ್ಕುಂ ಅಡಿಗೆಯೇನು ಅಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ವೇಳದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲಚೇರಮನ ಚರಣ ಧೂಳಿಗದ ಬಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ. ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನಂದ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು. ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರುವುದು, ಮತ್ತು ಅಲ್ಲಿ ನಂದನವನದಿಂದ ಹೂಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರು, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು, ವಿಜೃಂಭಣೆಯಿಂದ ರಾಜ ಆದರು. ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರಿಗೆ ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆಪ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗನಿಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡು ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಲಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರಿಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರರು ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳೋ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನ ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜ ಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜ ಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು. ಎಲ್ಲಿಂದ? ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೆ ಅಳ್ಳಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟಳು, ಆಹಾ ಇವತ್ತು ನಾನು ಮಾಡಿದೆ ಶಿವಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು, ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡರು. ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿನ್ನು ಬದುಕಿರೋದು ಪ್ರಯೋಜನವಿಲ್ಲ ಅಂಥೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ರಿಕ್ತರಾದರು. ಇನ್ನೇನು ಕತ್ತು ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜ್ಜೆಯನ್ನು ಅದು ಕೇಳಿಸ್ಕೊಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗೆಜೆಯನ್ನು ಅದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅದನ್ನು ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೆಯೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಮೈ ಮರೆತು ಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವ ಆಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ. ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಸಮಗಮ ಪಾನಿ ಮಗತ ಕಣು ತಗ ಮಗಮ ಪ ಸ ನಿಜ ಜಂ ತರಿ ಪಾಮಗತ ದಿಗಿಣ ತಂ ತರಿ ತ ಸಮಗಮ ಪಾನಿ ಮಗತ ಕಣು ತಗ ಮಗಮ ಪ ಸ ನಿಜ ಜಂ ತರಿ ಪಾಮಗತ ದಿಗಿಣ ತಂ ತರಿ ತ

ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು.

0: ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳನ್ನೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇರಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ, ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ, ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರದೆ ಆರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ, ಅವರು ಅಲ್ಲಿಲ್ಲ. ಅವರು ಆವಾಗಲೇ ತಿರುವಾರೂರು ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರು ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ಗಣಮ್ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಬಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಬೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೆ ಲಿಮಿಟ್ಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು ಸಖ್ಯ ಆಯಿತಲ್ಲ ಫ್ರೆಂಡು, ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೆ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಚೇರಮಾನ್ ಪೆರುಮಾಳವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಿಮಾಡಿಕೊಂಡರು. ಹೀಗೆ ಚೇರ್ಮನ್ ಪೆರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: Dear listeners of shaivam.org, the following is Shukla Yajurvedam, Karmashaka, Adhyayam 30.
3: Atha Trimshodhyayah.

ಪ್ರಾಯಣಂಗುರುಯಾದ್ಯಂ ಕಾಮಯೇತ ಮನುಷ್ಯ ಲೋಕರತ್ನಯಾದಿತ್ಯೇಷಾ ವೈ ಮನಶ್ಯಾಣಾಂ ದಿಕ್.

ಯದೇತಾರಥೋತ್ರವಣಂಜೋಧಿಗರ್ವಾಭ್ಯೋ ವಾತದೇವತಾಭ್ಯೋ ಯಜ್ಞಮಾಲಭತೆ ನುಷ್ಟುಭೋ ವಾತ್ಯಧತ್ಯಸ್ತೃಷ್ಟಿ ಪದಾನ್ಯಕಾಗುಂ ಸಪ್ತಾಕ್ಷರಂತಸ್ಯ ಚತ್ವಾರ್ಯಕ್ಷರಾಣ್ಯಸ್ಮಿನ್ ಪದ ಉಪದೀಯಂತೆ ತ್ರೀಣ್ಯೇಕಸ್ಮಿನ್ ತ್ರಯಶ್ಚತ್ವಾರ್ಯುಪರ್ಯಂತಿ ಸಾ ಜಗದೀತ್ ತತ್ರ ತ್ರೀಣಿ ಸಾತ್ವಿಕಕ್ಷರಾಂದೇನ ಗಾಯತ್ರೀ ಯದನುಸ್ತವಾಪ್ನೋತ್ ಸರ್ವೈರೇವಾಸ್ಯ ಛಂದೋಭಿರ್ಹುತಂ ಭವತಿ ಛಂದ ಪ್ರತಿಷ್ಠಾನೋ ವೈ ಯಜ್ಞಶ್ಚಂದಸ್ಯುವಾಸ್ಯೈತದ್ಯಜ್ಞಂ ಪ್ರತಿಷ್ಠಾಪಯಾಮಕ ಸ್ವಾಹಾರೇಣ ಖಲು ವಾ ಏಷಾ ಪಂಕ್ತಿಃ ಪಾಂತೋ ಯಜ್ಞಃ ಪಂಕ್ತಿಃ ಪ್ರಾಯಣ ಪಂಕ್ತ್ಯುದಯನ ಪಂಕ್ತಿಃ ಪ್ರಾಯಣಮೇವಾಸ್ಯ ಯಜ್ಞಂ ಪ್ರಯುಂಕ್ತ.

ಪ್ರದೀಕ್ಷಿತೋ ನ ದದಾತಿ ನ ಪಚತ್ಯಥೈನಮಭಿಸಂಗಚ್ಛಂತೆ ಅದು ತದೌದ್ಗ್ರಭಣಂ ತದೌದ್ಗ್ರಭಣಮಸೌ ಗ್ರಭಣಂ ತೇನ ಯಜ್ಞಮನ್ವಯಜ್ಞೋ.

ಆತ್ಮಾನಂತೆ ನೈವಾತ್ಮತಂ ಭವತಿ ದೇವಾ ಅಸುರಾನ್ ಅತ್ವಾ ಮೃತ್ಯೋರಭಿವಯಸ್.

ಹವಿತ್ತನ್ನೇವ್ಯತಾಷೇತ್ತನ್ನಾಯ ಪ್ರಾಯಶ್ಚಿತ್ತಿಮಿಚ್ಛಂದೇವಮಸ್ಮೈ ಪ್ರಾಯಶ್ಚಿತ್ತಿಂವಿಚ್ಛೇಯ ಛಂದಾಂಸಿ ವಾ ಏಷ ದೇವತಾಶ್ಚಾಪ್ಯಾರೋಹತಿ ತಾನ್ಯಮೆ ಸ್ವರಾನಿ ಪ್ರತಿನುದತೆ ಯದಾಹ ನಮಸ್ತೆ ಅಸ್ವ ಮಾಮಾಹಿ ಗುಂಸೀರಿತಿ ನಮಸ್ಕಾರೋ ವಾ ಏಷೋ ಪ್ರತಿನೋದಾಯ ದೇವತಾ ವೈ ಯಜ್ಞಸ್ಯ ಶರ್ಮ ಯಜ್ಞೋ ಯಜಮಾನಸ್ಯಯದಾಹ ವಿಷ್ಣೋ ಶರ್ಮಾಸಿ ಶರ್ಮ ಮೇ ಯಚ್ಛೇತಿ ದೇವತಾ ವಾ ಏತದ್ಯಜ್ಞಸ್ಯ ಶರ್ಮಯ್ಯಜಮಾನಸ್ಯ ಪ್ರೋರ್ಣತೇ ಪ್ರಾವೃತ ಇತಿ ದೀಕ್ಷಿತೋಸೋ ಏತದಿವೆ ದೀಕ್ಷಿತಸ್ಯ ರೂಪಯ್ಯ ಪ್ರಾವೃತಂ ತಸ್ಮಾತ್.

ಆಶಯೇತ್ತಸ್ಮಾದೀಕ್ಷಿತೇನ ದೀಕ್ಷಿತಮಿವವ ತಾನ್ ಋತೂನಭಿಕ್ರಮ್ಯಮೇಷಯ್ಯೇತಸ್ಯಯೋನಿ ಪ್ರೇತೋಷ್ಯೇಷೋದಿ ಪ್ರಜಾಯತೆ ಗರ್ಭೋ ದೀಕ್ಷಿತೋ ಯತ್ ಗರ್ಭ ಆವಿಃಕುರ್ವಂತಿ ಯದಂತೋ ಗರ್ಭೋ ಜಾಯತೆ ಯದನಸ್ತಮಯೇ ತೇಜೋಸ್ಯ ಪರ ಪಾತಕಗ್ರಸ್ಯಾತ್ತಸ್ಮಾನ್ನಾಸ್ಮಯೇನಾರ್ಜಂತೇಜೋ

ಭವತಿ ತಸ್ಮಾತ್ ಕೃಷ್ಣೋ ಇಂದ್ರಾಯ ವಾ ಏಷ ಪ್ರೇಪ್ಸನ್ ದಕ್ಷಿಣಾಂ ಚೇಂದ್ರಸ್ಯ ಚ ಖಲುವಾತ್ ಏತದ್ ಯೋನಿಮಾಲಬ್ಧ ದಕ್ಷಿಣಯಾ ಚಾತ್ಮಾನಮಥೋ ಸ ಯೋನಿಮೇವ ಯಜ್ಞಸ್ಯಾತ್ಮಾನಮಾಲಭತೆ ಋಷಿಗುಂಸು ಸತ್ಯಾಮೃತ್ರಶಾ ಇತಿ ವಿಶಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸ ಯಜ್ಞೇ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನುಷ್ಯಾ ಅಂಡನ್ಯಂತೇ ವ್ಯಾವೃತ್ಯೈ ಯಜುಷಾ ತಂಡೂಯತೆ ತಸ್ಮಾತ್ ಪ್ರಜಾಪಾಂಬವೈಷ್ಣವ ಪಾಂಬವೈಷ್ಣವ ಪ್ರಜಾ ಯಜುಷಾ

ದಂಡಂ ಪ್ರಯಚ್ಛತಿ ತಾಮೇವಾತ್ಮೈ ವಜ್ರಂ ಪ್ರಯಚ್ಛತ್ಯತೋ ವಜ್ರಮೇವಾತ್ಮೈ ಪ್ರಯಚ್ಛತಿ ಗೋಪೀತಾಯಾಸ್ಯ ದಗ್ಧಂ ಪ್ರಯಚ್ಛತ್ಯೇತಾವತೀಶೀ ಇಯಂ ವಾಕ್ಸತತ್ಯತೋ ಏತಾವತೀಶಿ ವಾಚಾ ವೀರ್ಯಂ ಕ್ರಿಯತೆ ಯತ್ ಪುಷಾದಂ ಪ್ರಯಚ್ಛೇ ತ್ವಾಂ ವಾಚಂ ಮೈತ್ರಾವರುಣೋ ವಿಭಜೇತ್ ತಕ್ಷ್ವಸ್ಮೃತ್ಯಾಯಾಂ ಮೈತ್ರಾವರುಣಾಯ ಪ್ರಯಚ್ಛತಿ ತಾದೃಶ್ವೋ ಭೂತೇ ಮೈತ್ರಾವರುಣಋತ್ವಿಭ್ಯೋ ವಿಭಜತಿ ಕೋತರ್ಯಜ ಕೋತರ್ಯಜ ನೇಷ್ಠರ್ಯಜ ಸಾಧವಜಕಾರೇನಾಹವನೀಯಂ ಗಚ್ಛತಿ ತಾಂ ಪುರೋಶ್ಯತ್ತರ್ಯುರ್ವಿಭಜತಿ ಕೋತರ್ಯಜ ಕೋತರ್ಯಜನೇಷ್ಠರ್ಯಜ ಇತ್ಯುಪುರೋವಾಚಂ ವಿಭಜತಿ ಮೈತ್ರಾವರುಣಃ ಪಶ್ಚಾದ ಸ್ವಾಹಾ ಯಜ್ಞಂ ಮನಸಾ ಇತಿ ಮನಸಾ ಯಜ್ಞಂ

ಲಕ್ಷ್ಮಿಹೋತ್ರಂದರಸಪೂರ್ಣಮಾಸೌ ಚಾತುರ್ಮಾಸ್ಯಾನಿ ದೇವಾಯತ್ನ್ಯಮಭಸ್ವಗ್ರಸ್ತೇರಾಧೀಕ್ಷಿತೇಷಾಂಯದಗ್ನಿಹೋತ್ರಮುಖಾಧೀತ್ತಸ್ಮಾದ್ವಿವ್ರತೇನ ಭವಿತವ್ಯಾಂದಿರಿಷ್ಯತ್ನಿಹೋತ್ರಗುಂ ಪೂಜತೆ ಯದಗ್ನೀಶೋಮೀಯಂ ಪೂರ್ಣಮಾಸೇ ಹವಿರಾಸೀತ್ತನಗ್ನೀಶೋಮೀಯಂ

ತ್ವಮಯಕ್ಷ್ಮಯಾ ಯಕ್ಷ್ಮಯಾ ತ್ವಂ ವಿಶ್ವತೋ ವಿಶ್ವತಸ್ತ್ವಮಯಕ್ಷ್ಮಯಾ ತ್ವಮಯಕ್ಷ್ಮಯಾ ಯಕ್ಷ್ಮಯಾ ತ್ವಂ ತ್ವಮಯಕ್ಷ್ಮಯಾ ಪರಿಪರ್ಯ ಯಕ್ಷ್ಮಯಾ ತ್ವಂ ತ್ವಮಯಕ್ಷ್ಮಯಾ ಪರಿ ಅಯಕ್ಷ್ಮಯಾ ಪರಿಪರ್ಯ ಯಕ್ಷ್ಮಯಾ ಯಕ್ಷ್ಮಯಾ ಪರಿಭುಜ ಭುಜ ಪರ್ಯ ಯಕ್ಷ್ಮಯಾ ಯಕ್ಷ

ಸಹಸ್ರಂ ಯದ್ವರ್ತತೆ ಯದಿ ತದ್ವದ ಸಕೃತ್ ಪಾಠಾಚ್ಚ ಯಸ್ಯಾಸು ಸರ್ವವಿತ್ ಬ್ರಹ್ಮವಿತ್ ಭವೇತ್ ಇತ್ಯರ್ಥಜಂ ತಂತನಜಂ ದೃಷ್ಟ್ವಾ ಧಾತಾ ಬ್ರವೀನ್ ಮುದಾ ಭೋ ಪುತ್ರತ್ವಂ ಮಹಾಭಾಗ್ಯವಾನಸಿ ಪ್ರೇಮ ಭಾಜನಂ ಪುರಾ ಜಗತಿ ಸಕಲೇ ಜಲೇನ ಕಬಳೀಕೃತೆ ತೋಯಮಧ್ಯೇ ಹರೌ ಶೇಷ ತಲ್ಪೇ ಸ್ವಾಪಮುಪೇಯುಷಿ ತನ್ನಾಧಿಪತ್ಮ ಮಧ್ಯಸ್ಥಂ ಮಾಂ ತದಾ ಮಧುಕೈಟಭೌ

ಮಾನಸ್ಮಿ ವೃಣುತಂ ಪರಮೀಪ್ಸಿತಂ ಇತ್ಯುಕ್ತವಂತೌ ತೌ ಮೂಢೋ ಗರ್ವೇಣ ಶ್ರೀಪತಿಂ ಧುರಿ ಯುಷ್ಮದ್ವರಂ ನ ನಂದಾವಹಾ ತ್ವಂ ವೃಣೇಷ್ವೇಪ್ಸಿತಂ ವರಂ ಇತ್ಯುಕ್ತ

ಗುರುವಿರಾಜತ್ತರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣಃ ಸಕಲ ಮುನಿವರೈಃ ಸೇವಿತಃ ಸುಪ್ರಸನ್ನಃ ಸಂವ್ಯಾಳಃ ಕೃತ್ತಿವಾಸಾಃ ಸತತ ಮಮ ತು ಮಾಂ ದಕ್ಷಿಣಾಮೂರ್ತಿಃ.

ನಾನಾ ನರಕ ಸಂಮಗ್ನ ಸಮುದ್ಧರಣ ಪಂಡಿತ ನಾದಿಯಾಂತಾಕ್ಷರ ಮನುರ್ನಾದಿ ಪಂಚಾಕ್ಷರಾತ್ಮಕ ನಮಕೈಶ್ಚಮಕೈಸ್ತಿತ್ಯೋ ನಾದ್ಯಂತೋ ನಯನತ್ರಜ ನತೃಪ್ತೋ ನಿತ್ಯ ಸಂತೃಪ್ತ ನಾನಾಕಾರಣಯದ್ಯುತಿ ಮೂರ್ತೋ ಮೂರ್ತೀಶ್ವರೋ ಮೂರ್ತಿ ಮೂರ್ತಿ ಸಾದಾಖ್ಯಕಾರಣ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿ ಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕ ಮೂರ್ತಿದ್ವಾದಶ ಪೂರೀಶೋ ಮೂರ್ತಾ ಮೂರ್ತಾಂತರಾತ್ಮಕ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿ ಪಂಚದಶೀ ಮನುಃ ಮೂರ್ತಾ ಮೂರ್ತದ್ವಿಭೇದಶ್ಚ ಮೂರ್ತಿ ಷೋಡಶ ನಾಮಧೃತಿ ಮೂರ್ತ್ಯಾತ್ಮ ಪಂಚವಿಂಶಾಂಕೋ ಮೂರ್ತಿ ಷಟ್ವಿಂಶದುಜ್ವಲ ಮೂರ್ತ್ಯಷ್ಟಾಷ್ಟಕ ರೂಪೀ ಚ ಮೂರ್ತಿರುದ್ರಶತಾಗ್ರಗಃ ಮೂರ್ತಿ ಸಹಸ್ರ ರುದ್ರೇಶೋ

ನಾತ್ರಯದೋಷಘ್ನಶ್ಚೈಕತಾರಕಮಧ್ಯಗಃ ಏಕದಂತಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರ ಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಗೇಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸಗೇಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕಚಿದ್ಯೇಕವಲ್ಲಭಃ ಏಕಾಕ್ಷರಜ್ಞಶ್ಚೈಕಾಗ್ರಶ್ಚೈಕಾಕ್ಷರಕಲಾತ್ಮಕಃ ಏಕಪ್ರಭುಶ್ಚೈಕವಿಭುಶ್ಚೈಕಬುದ್ಧಿಸ್ತಥೈಕಭುಕ್ ಏಕಧೀರಶ್ಚೈಕಶೂರಶ್ಚೈಕವಿದ್ಯೇಕನಿಶ್ಚಲಃ ಏಕನಿತ್ಯಶ್ಚೈಕ ದೃಢಶ್ಚೈಕಸತ್ವಸ್ತಥೈಕಜಃ ಏಕಾಧಿಪತ್ಯವರದಶ್ಚೈಕಸ

ಸಂತುಷ್ಟೋ ಯಜುಸ್ಸಾಮಮನು ಪ್ರಿಯಃ ಯಾಮಾಯಾಮಾದಿಸಂಪೂಜ್ಯೋ ಯಾಮಿನೀ ಪೂಜಕೇಷ್ಟದಃ ಯಕ್ಷೇಶ್ವರೋ ಯಕ್ಷರಾಜ ಪ್ರಿಯೋ ಯಕ್ಷೇಶವಂದಿತಃ ಯಕ್ಷರಾಕ್ಷಸ ಪೈಶಾಚ ಬ್ರಹ್ಮರಕ್ಷೋ ನಿಕೃಂತನಃ ಛಂದೋಮಯಶ್ಚ ಛಂದೋ ವಿಚ್ಛಂದಜ್ಞಶ್ಚಂದಸಾಂಪತಿಃ

ಕ್ಷತ್ರ ಚಾಮರಾಧಿಪರೀವೃತ ಛತ್ರ ಪ್ರದಶ್ಚತ್ರಧರಶ್ಚತ್ರೈಕವಿಭವ ಪ್ರದ ಛತ್ರದಾನ ಪ್ರಿಯಶ್ಚತ್ರ ವ್ಯಜನಾದಿಸುಪೂಜಿತ ಛಾಜಾಪತಿ ಸಹಸ್ರಾಭಶ್ಚಾಜಾವಲ್ಲಭ ಪೂಜಿತ ಛಾಜಾದೇವೀ ಸುತಾನಂದಶ್ಚಾಜಾನಂದನವಂದಿತ ಛಾಜಾವೃಕ್ಷಿದೋ ಗಘ್ನಶ್ಚಾಜಾನಾಥದುದ್ಯುತ್ಪತ ಛಾಜಾಬಿಲ್ವದ್ರುಮೂಲಸ್ಥಶ್ಚಾಜಾರಣ್ಯಾಂತರಗ್ರಹ ಛಾಜಾದಳೋತ್ಪನ್ನಶೀತಶ್ಚಾಜಾಮಾರುತಸೌಖ್ಯದ ಛಾಜಾಪಾತಕ ಸಂಹರ್ತ ಛಾಜಾದೋಷ ನಿವಾರಣ ಛಾಜಾಪಂಚಕ ಪಾಪಘ್ನಶ್ಚಾಜಾಸುತಕೃತಾರ್ಚನ ಛಾಜಾಪತಿ ಸುತಾರ್ತಿಘ್ನಶ್ಚಿನ್ನಭಿರಚ್ಛಿನ್ನ ಸಂಶಯಃ.

ಭುವಸ್ಸುವರೋಂ ಇತಿ ದಿಗ್ವಿಮೋಕಃ ಚಿನ್ಮುದ್ರಾಂ ಪುಸ್ತಕಂ ವೀಣಾಮಕ್ಷಮಾಲಾಂಕರಾಂಬುಜೈಃ ಯೋಗಪಟ್ಟಂ ಚ ಬಿಭ್ರಾಣಂ ಭಸ್ಮರುದ್ರಾಕ್ಷಭೂಷಿತಂ ಕೃತ್ತಿವಾಸಸಮವ್ಯಗ್ರಮಾತ್ಮಾ ರಾಮಪರಾಯಣಂ ಮೌನಮುದ್ರಾಪರಾಧೀನ ಸನಕಾದ್ಯೈಃ ಸಮಾವೃತಂ ಅನ್ಯೈಶ್ಚ ಮುನಿಭಿರ್ದೇವೈರ್ಬ್ರಹ್ಮವಿಷ್ಣಾದಿಭಿಃ ಸದಾ ಸೇವಿತಂ ನಾಗಯಜ್ಞೋಪವೀತಿನಂ ವೃಷಭಾಂತಿಕಂ ಜ್ಞಾನಾನಂದಮಯಂ ಮೇಧಾ ದಕ್ಷಿಣಾಮೂರ್ತಿ ಸದ್ಗುರುಂ ಸೋಹಮಸ್ಮೀತಿ ಸತತಂ ಆಚಾರ್ಯಂ ಜಗತಾಂ ಶಿವಂ ಭೂತಿವ್ಯಾಪಾಂಡುರಾಂಗ ಶಶಿಶಕಲಧರೋ ಜ್ಞಾನಮುದ್ರಾಕ್ಷಮಾಲಾ ವೀಣಾಪುಸ್ತೈರ್ವಿರಾಜತ್ಕರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣಃ ಸಕಲ ಮುನಿವರೈಃ ಸೇವಿತಃ ಸುಪ್ರಸನ್ನಃ ಸವ್ಯಾಳಃ ಕೃತ್ತಿವಾಸಾಃ ಸತತಮವತು ಮಾಂ

ಚಿರಂಡೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನ ತ್ವಂ ಚಿರಂಜೀವಸಿ ಕೇನ ವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವಜ್ಞಾನ

ಅಕ್ಷರೋ ಮನುಃ ಸ್ಫಟಿಗದತಿತವರ್ಣಂ ಮೌಕ್ತಿಕೀಮಕ್ಷಮಾಲಾಂ ಅಮೃತಕಲಶವಿದ್ಯಾಂ ಜ್ಞಾನಮುದ್ರಾಂ ಕರಾಗ್ರೇ ದಧತಮೃಗಕಕ್ಷಂ ಚಂದ್ರಚೂಡಂ ತ್ರಿನೇತ್ರಂ ವಿಧೃತವಿವಿಧಭೂಷಣಂ

ಋಭೋ ಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾದ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ಸದಾವತು ಶ್ರೀಶುದ್ಧ ದಕ್ಷಿಣಾಮೂರ್ತಿ ಊರ್ಧ್ವಭಾಗೇ ಸದಾವತು ಶ್ರೀದಿವ್ಯ ದಕ್ಷಿಣಾಮೂರ್ತಿ ವಿದಿಗ್ಭಾಗೇ ಸದಾವತು ದಿವಿ ಭೂಮೌ ಚ ಪಾತಾಳೆ ಗಹ್ವರೆ ಭೀಷಣೇ ವನೆ ಸರ್ವಕಾರ್ಯೇ ಸರ್ವದೇಶೇ ಶರಭಸ್ಸರ್ವದಾವತು ಬ್ರಾಹ್ಮ್ಯಾದಿ ಮಾತರಃ ಪಾಂತು ವಿದಿಗ್ಭಾಗೇ ಚ ಸರ್ವದಾ ಅಸಿತಾಂಗಾದ್ಯಷ್ಟಭೈರವೋ ರಕ್ಷಂತ್ವಖಿಲ ದಿಕ್ಷು ಚ ಇಂದ್ರೋ ಮೇವ್ಯಾತ್ಪುರೋ ಭಾಗೇ ವಜ್ರಯುಕ್ತೋ ಮರಪ್ರಿಯಃ ಆಜ್ಞೇಯಾಂ ಮೇ ಸದಾ ವನ್ನಿಹಿ

ಸಿದ್ಧಿಯೇತಿ ಸರ್ವಸಿದ್ಧಿಮವಾಪ್ನೋತಿ ಖೇಚರತ್ವಾದಿ ಮೇಳನಂ ಘುಟಿಕಾಂಜನ ಭೇತಾಳೆ ಪಾದುಕಾ ಯಕ್ಷಿಣೀ ಜಯಂ ಕಾರ್ಯಸಿದ್ಧಿಂ ಮಂತ್ರಸಿದ್ಧಿಂ ಶಾಸ್ತ್ರಸಿದ್ಧಿಂಚ ಭೈರವಿ ಸರ್ವಾನ್ ಕಾಮಾನವಾಪ್ನೋತಿ ಸರ್ವಶಾಸ್ತ್ರಾರ್ಥವಿದ್ಭವೇತಿ ಶಿವಪೂಜಾರತೋ ನಿತ್ಯಂ ಭಸ್ಮರುದ್ರಾಕ್ಷಭೂಷಣಃ ಮಂತ್ರಸಿದ್ಧಿಮವಾಪ್ನೋತಿ.

ಸುಶೋಭಿತಂ ಸೂರ್ಯಕೋಟಿ ಪ್ರತಿಕಾಶಂ ಚಂದ್ರಕೋಟಿ ಸುಶೀತಲಂ ಮಾಣಿಕ್ಯವಜ್ರವೈಢೂರ್ಯ ಮುಕ್ತಾಹಾರೈರ್ವಿಭೂಷಿತಂ ಮಾಹೇಂದ್ರ ನೀಲಚಂದ್ರಾಭಯಮಣಿತೋರಣ ಸಂಸ್ಥಿತಂ ಶ್ವೇತಕ್ಷತ್ರೈಶ್ಚ ವಿವಿಧೈಶ್ಚಾಮರೈಶ್ಚಾಭಿಶೋಭಿತಂ ತಸ್ಮಿನ್ ಸಿಂಹಾಸನೆ ವ್ಯಾಖ್ಯಾಪೀಠೇ ತ್ವಾಸೀನಮೀಶ್ವರಂ ದಕ್ಷಿಣಾಭಿಮುಖಂ ದೇವಂ ವಟಚ್ಛಾಯಾನಿವಾಸಿನಂ ದಕ್ಷಜಾನೋಪರಿನ್ಯಸ್ತ ವಾಮಪಾದಂ ಚತುರ್ಭುಜಂ ಸ್ಫಾಟಿಕೀಮಕ್ಷಮಾಲಾಂಚ ಜ್ಞಾನಮುದ್ರಾಂಚ ಪುಸ್ತಕಂ ಹುತಾಶನಂಚ ಹಸ್ತೇನೆ ದಧಾನಂ ಸ್ಫಟಿಕೋಪಮಂ ನೀಲಕಂಠಂ ತ್ರಿನೇತ್ರಂಚ ಜಟಾಮಕುಟಧಾರಿಣಂ ಗಂಗಾಧರಂ ಚಂದ್ರಚೂಡಂ ಪಾರ್ಶ್ವಸ್ಥಿತಮಹಾವೃಷಂ ಶುದ್ಧಸ್ಫಟಿಕಮಾಲಾಢ್ಯಂ ಶುಕ್ಲಯಜ್ಞೋಪವೀತಿನಂ ಶುಕ್ಲಮಾಲ್ಯೈಶ್ಚ ವಿವಿಧೈಃ ಶುಕ್ಲಗಂಧೈರಲಂಕೃತಂ ದೇವಂ ಪ್ರಸನ್ನವದನಂ ಫಣಿಕುಂಡಲಮಂಡಿತಂ ಗ್ರೈವೇಯೈರಂಗುಳೀಯೈಶ್ಚ ಕಟಕಾದ್ಯೈ ಸುಶೋಭಿತಂ ಮುಕ್ತಾಕೇಯೂರಹಾರೈಶ್ಚ ಕಿಂಗಿಣೀಭಿರಲಂಕೃತಂ.

0: ശിവായ. യു ആർ ലിസണിംഗ് ടു ശൈവം ഡോട്ട് ഓർഗ് റേഡിയോസ്, 24/7 സ്പിരിച്വൽ ചാനൽസ് ഫ്രം ശൈവം ഡോട്ട് ഓർഗ്. ഓം നമ ശിവായ.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சேரமான் பெருமாள் நாயனார் புராணம், பிரசன்டட் பை ஸ்ரீ ஹெச் எஸ் தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா மகனியரிகளிகூ நன் நமஸ்காரங்கள். இன்ன வீடியோ ஈ ஸ்லோகதிந்த பிராரம்ப மாட்டா இதே. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. ಅಂದ್ರೆ ಈ ಶ್ಲೋಕದ ಅರ್ಥ ಹೀಗೆ, ಕತ್ತೆ ಅನ್ನೋದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರೋದು, ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದ್ರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ. ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದಭಾರ ಭರಾತ್ ಕ್ರಾಂತ ಸ ವೈ ಬ್ರಾಹ್ಮಣ ಗರ್ಧವಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾತಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿದ್ದದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಅನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿತ್ತರಿ ವಾರ್ಕುಂ ಅಡಿಯೇನಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ವೇದದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಬಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ, ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳನ್ನು ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮಾ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರುವುದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗುತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರೆ, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರು ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆತ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗೆ ಅನಿಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಹಾಗೆ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆ ನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಲಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರೀಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರರು ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳೋ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನ ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜ ಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜ ಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೆ ಅಳ್ಳಾಡಿಸೋರಂತೆ ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಕೊಳ್ಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿನ್ನು ಬದುಕಿರೋದು பிரயோஜனம் இல்லாமல் தேடி கத்தி தகுது குத்திகையன்னு கத்திரிச்சுக்கொடக்க உத்யுக்தராதரும் இன்னேனு கத்து ஹோகு அஷ்டொழகி எகஜேன அதை கேட்டு ஆச்சரியவாய்த்து இவரிகே ஐயோ எஷ்டு பரமேஸ்வரன் தயவே தயா ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗೆಜೆಯನ್ನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ದಿನ ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೆಯೇ ನನಗೂ ಬಹಳ ಬೇಕಾದ ಭಕ್ತರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವ ಆಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ. ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಸಮಗಮ ಪಾನಿ ಮಗ ತಗನು ತಗಮ ಮಮ ಪ ಸರಿ ನೀ ತರಿ ಪಾಮಗತ ದಿಗಿಣ ತರಿ ಪಾಮಗತ ದಿಗಿಣ ತರಿ ಪಾಮ

ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ. ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳನ್ನು ಒಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇರಿ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ. ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರದಾರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿಲ್ಲ, ಅವರು ಆವಾಗಲೇ ತಿರುವಾರೂರು ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರ ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ಗಣಂ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಮಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಮೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟ್ಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು ಸಖ್ಯ ಆಯ್ತಲ್ಲ ಫ್ರೆಂಡು, ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ

0: ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajur Vedam, Karma Shaka, Adhyayam 30.
3: Atha Trimshodhyayah.

0: ಸಯುಗ್ಭಿರ್ಬರ್ಹಿರಾಸಾದ್ವೇತ್ವಾಜ್ಯಸ್ಯ ಹೋತರ್ಯಜ
1: ಹೋತಾಯಕ್ಷದೋಜೋನ ವೀರ್ಯಜ್ಞೇ ಸಹೋದ್ವಾರ ಇಂದ್ರಾಮವರ್ಧಯನ್.

ಸಾಧ್ಯಂ ವಾ ಅತ್ಯೈ ತದಾಸನ್ನ ಸಮಲಂತ ದೇವಾಪಹತೆ ಮೇತ್ಯ ಏವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸು ಮತಿ ತಾನಿ ತಾಮೇವ ದಿಕ್ಷ್ವಾಲಭಂತೆ ಅಪಯ ಅಪೋವೃತಮಪ್ಯವೈದಿತಾಂ ವಾ ಏತತ್ ದೀಕ್ಷಾಂ ಪುನರಪ್ಸು ಪ್ರವೇದಯಿತ್ವಾ ಸದಯತ್ರಾಯಸ್ವೈ ನಮಿತ್ಯಾಹತ್ರಾತ್ಯಾ ಏವ ಸ್ವಧಿತೆ ಮೈನಗುಂ ನಿಗುಂ ಸೀರಿತಿ ವೈ ಸ್ವಧಿತೆ ಸ್ವೈಶ್ವರೋಷಾಂತೋ ಯಜಮಾನಗುಂ ನಿಗುಂ ಸಿಧೋರ್ಯತ್ರ ನಮಂತರ್ದದಾತಿ ಯಜಮಾನಾಯ ಹಿ ಗುಂಸಾಯೈ ದೇವಶ್ರುತಿಮಾನ್ ಪ್ರವಪಾ ಇತಿ ದೇವಶ್ರುತ್ಯೇವೈನಾತ್ ಪ್ರವಪತೆ ಸ್ವಸ್ಯುತ್ತರಂ ವಶೀಯೇತಿ ಸ್ವಸ್ಯಾಸ್ಯ ಯಜ್ಞಸ್ಯೋದೃತಮಶೀಯೇತಿ ವಾ ಏತದಾಹಾಪೋ ಮಾತರಃ ಸೂದಯಂತಿ ಚಾಪೋ ಹಿ ಯಜ್ಞೃತೇನ ಮಾಘೃತತ್ವ ಪುನಂತಿ ದೇವತಾ ವಿಧೇವಾತ್ಮಾನಂ ಪಾವಯತೆ ವಿಶ್ವಗುಂ ಹರಿತ್ರಂ ಭವಂತು ದೇವೀರಿತಿ ಯ ದೇವಾಸ್ಯ ಹರಿತ್ರಮೇಜ್ಯಮಾತ್ಮಾನಂ ಶಬಲಂ ತದಸ್ಮಾದಧಿ ಪ್ರವಹಂತ್ಯುದ್ದಿಗ್ಯ ಶುಚಿರಾಪೂತಯೇಮೀತಿ ಶುಚಿರೇವಾಭ್ಯೋ ಯತ್ನಿಯೋ ಮೇತ್ಯಃ ಪೂತ ಉದೇತಿ ಹವಿರ್ವೈದೀಕ್ಷಿತೋ ಯದಾ ವೈ ಹವಿರ್ಯಜುಷಾ ಪ್ರೋಕ್ಷತ್ಯತ ಭವತಿ ಯಜುಷಾ ಸ್ವಪ್ನತಾಜಾ ಹವಿರೇ ವೈ ನಮಕರನ್ ಅಶ್ನ

ಪವಿತ್ರಭ್ಯಾಂ ಭಾವಯ ಪವಿತ್ರ ಪಾವಯತಿ ಸಪ್ತಭಿಪಾವಯತಿ ಸಪ್ತವೈ ಛಂದಾಗುಂಸಿ ಛಂದೋಭಿರೇವೈನಂ ಪಾವಯತ್ಯಥೋ ಬ್ರಹ್ಮ ವೈ ಛಂದಾಗುಂಸಿ ಬ್ರಹ್ಮನೈವೈನಂ ಪಾವಯತ್ಯೇಕ ವಿಗುಂಶತ್ಯಾ ಪಾವಯತಿ ದಶಹತ್ಯಾ ಅಂಗುಲಯೋ ದಶಪಾತ್ಯಾ ಆತ್ಮೈಕ ವಿಗುಂಶೋ ಯಾವಾನೇವಾಸ್ಯಾತ್ಮಾತಂ ಪಾವಯತಿ ಕ್ಷತೆ ವಸತಿ ಯತ್ನಂತ ಜಾವರಂದತೆ ಯಾಗುಂ ಸೋಮೇ ಕ್ರೀತೆ ಪ್ರಜಾಂತ ಜಾಯಾಶ್ವತ್ಯಾ ಸತ್ಯಯಾ ಪಶುಗುಸ್ತಯಾ ಆಕೂತ್ಯೈ ಪ್ರಯುಜೇ ಅಗ್ನಯೇ ಸ್ವಾಹೇತ್ಯಾಕೂತ್ಯಾವಾ ಆಕೂತಿರ್ಯಕ್ಷತೇತ್ಯೈತಿ ಪ್ರಯುಜ್ಯಃ ಖಲು ವಾ ಪ್ರಯುಂಜತೆ ಮೇಧಾಯೈ ಮನಸೆ ಅಗ್ನಯೇ ಸ್ವಾಹೇತಿ ಮೇಧಯಾಯ ಮನಸ ಯತ್ನಮಶ್ನುತೆ ದೀಕ್ಷಾಯೈ ತಪಸೆ ಅಗ್ನಯೇ ಸ್ವಾಹೇತಿ ದೀಕ್ಷಯಾಹಿ ತಪಸಾ

ಶಾರದೆ ಯಕ್ಷೇ ಪೂಷಾ ಖಲು ವಾಯತ್ನ್ಯಂ ಪ್ರಾವಿಪತ್ ಪುಷ್ಪೋ ದೇವೀರ್ಬೃಹದೀರ್ಭಶಂಭು ವಾಪೋ ಹಿ ಯತ್ನೋದ್ಯಾವೃಥಿವೀ ಪುರೋ ಅಂತರಿಕ್ಷೇ ಪೃಥಿವೀ ವಾಂತರಿಕ್ಷಿಂಗ್ಯ ಉಪಸ್ಥಿತಸ್ತಮಾಲಪ್ತ ಬೃಹಸ್ಪತಿರ್ನೋಷಾವೃದಸ್ವಾಹೇ ಬ್ರಹ್ಮ ವೈ ಬೃಹಸ್ಪತಿರ್ಬ್ರಹ್ಮಣ ವಾತ್ಪುರಸ್ತಲ್ವಾನ್ತಾವಾನಾದೀಕ್ಷಾಮಲಭತೆ ಅತ್ರ ವಾತ್ಯಶ್ರಿತೆ ಯತ್ರ ತ್ರಯೋಪಶ್ರಿತಸ್ತತೋ ವಾತ್ಸರ್ವಂ ಬ್ರಹ್ಮಣ ಯಜ್ಞಗುಂ ಸಂವೃತ್ಯಾಲಬ್ಧನ ವಾಹುತಿರ್ದೀಕ್ಷತಂ ಕರೋತಿ ಯದಯತಾನ ಹಿ ಜ್ಯೋತಿ ದ್ವಿತೀಯಾ ಯತ್ ಪ್ರಜಾಪತಿರ್ವೈ ಯತ್ಕಿಂಚ ಸಮಾ ದದೇತ್ತದಾಧೀತ ಯಜೋ ಆಪ್ನೋತಿ ತದಾಧೀತ ಯಜುಷಾ ಮಧಿ ತಜ್ಜುಷ್ಟಂತದ್ಯ ಏವಂ ವಿದ್ವಾನಧಿ ತಜ್ಜುಷಂತಿ ಜ್ಯೋತಿ ಯದೇವ ಕಿಂಚ ಮನಸಾ ದೀಯತೆ ಯಜ್ಜ್ಯೋತಿ ತದಾಪ್ನೋತ್ಯೇತೆ ವೈ ಯಜ್ಞಸ್ಯ ಸಂಭಾರ ಏಷ ತ್ವೇ ಏವ ಸಂಭಾರೇಣ ಯತ್ನೇನ ಯಜತೆ ತತ್ಯೈತಾ ನಿಹುತಾ ತದ್ಯದಾತ್ಮಾನಾರು ಔಪವೇಶಿಷ್ಕಿಮುತ ಯತ್ನೇನ ಯಜತೆ ಯೋ ಯತ್ನಸ್ಯ ಸಂಭಾರಾನ್ನ ವಿದ್ಯಾದಿತೇ

ಋತಸ್ವೇವ ಪ್ರತಿತಿಷ್ಠತಿ ಯಜ್ಞೋ ವೈ ಸೃಷ್ಟ ಪ್ರಥಾವ್ಲೀಯಾತ್ರಯಜ್ಜ ಸ್ತಂಭ ಋತ್ವೇಂದ ದೇವಾ ಏತ ಪ್ರಗಚ್ಛದ್ವಾದಶ ಯಜೋಗುಂಶಿ ನವಸಾಮಾನಿ ತಸ್ಮಾನ್ನಾಭಿರ್ಭಯಿಷ್ಟವ ಮಾನೇಸ್ತು ಜೇನವ ಸ್ಮಾತ್ವಸಂತಿರಂಜುಕ್ವಾದಶೈಷ್ಯೇನ ಯಜಿನೆ ತರ್ಹಿ ಖಲು ವಾಜ್ಜತೆ ಯರ್ಹಿ ದೀಕ್ಷತೆ ಯದೃಚೋಗ್ರವಣಂ ಜುಹೋತಿ ಯಜ್ಞಂ ವಾತ್ತೃಷ್ಟಮೃತ ಯಚ್ಛತೆ ತಸ್ಮಾದರಣೀವದ ಋತೌದ್ರವಣೌ ಜುಹ್ವೇತೇತ್ಯಮೃತಾಮೃತಯ್ಯಚ್ಛೇತ ಯಜ್ಞೋ ವೈ ಪ್ರಜಾಪತಿ ಪ್ರಾಜಾಪತ್ಯಮೇವ ತಚ್ಛಂದೋ ಯದನಷ್ಟು ವಾ ಜುಹೋತಿಸ್ವೇನೈವೈನಂ ಛಂದಸಾ ವರುಂಧ ಏಕಯಾ ಜುಹೋತ್ಯೇಕೋ ಹಿ ಪ್ರಜಾಪತಿ ಅನಿರುಕ್ತಜಾಜುಹೋತ್ಯನಿರುಕ್ತೋ ಹಿ ಪ್ರಜಾಪತಿ ಪೂರ್ಣಯಾಜುಹೋತಿ ಪೂರ್ಣೋ ಹಿ ಪ್ರಜಾಪತಿರ್ಯದನುಯಾಜುಭುಯಾತ್ ಭ್ರಾತೃವ್ಯಾಯ ಲೋಕಮುಚ್ಛಿಗುಂಶೇತ್ ಅಥ ಪೂರ್ಣಯಾಜುಹೋತಿ ನ ಭ್ರಾತೃವ್ಯಾಯ ಲೋಕಮುಚ್ಛಿಗುಂಶೇತ್ ಭೂರ್ಜೋ ವಾ ಏತದ್ರೂಪಂ ಯತ್ ಪೂರ್ಣಂ ಯತ್

ಪರಾಪತತ್ತಿಕ್ಷಿತೋ ನ ದದಾತಿ ನ ಪಚತ್ಯಥೈನಮಭಿಸಂಗಚ್ಛಂತೆ ಅದು ತದೌದ್ಗ್ರಭಣಂ ತದೌದ್ಗ್ರಭಣಮಸೌ ಗ್ರಭಣಂ ತೇನ ಯಜ್ಞಮನ್ವಯಜ್ಞ.

ಯತ್ಕೃಷ್ಣಾಜಿನಸ್ಯ ಯತ್ ಶುಕ್ಲಂ ತದನ್ನೋರೋಪಂ ಯತ್ಕೃಷ್ಣಂ ತದ್ರಾತ್ರೇ ಸ್ತವ ಏತನ್.

ಸಕ್ಷಿಣಾಯತ್ನಸ್ಯಾತ್ಯದಂತರಲೋಹಿತ ಮಪರಂತತೋ ಯತ್ನೋ ದೇವತಾಭ್ಯಾತ್ ದೇವಿಶೂಚಿ ಪ್ರತಿಮುಚ್ಯತೇ.

ಸರ್ವಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮನ್ವಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ಸಯೋ ನಿತ್ವಾಯ ಪ್ರಾಚೀನಮಾತ್ರಾ ಪತ್ನೀ ದೀಕ್ಷಯಂತೀಂದ್ರಿಯಸ್ಯಾ ವೈ ಪ್ರಾಚೀನಮಾತ್ರೇಂದ್ರಿಯಜ್ಞಸ್ತ್ರಿಯಾ ಪ್ರಜಾ ಯತ್ಪ್ರಾಚೀನಮಾತ್ರಾಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ.

ಯನ್ಮೇಖಲಾಂ ಪರ್ಯಸ್ಯ ಸವಿಧತ್ಯೈ ದೇವತಾಭ್ಯೋ ವಾ ಏಷ ಮೇಧಾಯಾತ್ಮನಮಾಲಭತೆ ಯೋ ದೀಕ್ಷತೆ ಪನ್ನೀತಿ ಇತ ವಾ ಏತದಾತ್ಮನಂ ಯನ್ಮೇಖಲಾಂ ಪರ್ಯಸ್ಯತೆ ತಸ್ಮಾದ್ವಾ ಏತಸ್ಯಾನ್ನ ಮನ್ನಾತ್ಯವಾರ್ತ ಇವೈತ್ಯೇ ಏಷ ವೃತ್ತಸ್ತಸ್ಮಾದ್ ವೃತ್ತಸ್ಯಾನ್ನ ಮನ್ನಾತ್ಯಂ ಯಥಾ ವಾ ಇಹ ಗೀಗರ ಏವ ಏಷೋ ಅಸ್ಮಿನ್ ಲೋಕೇ ಯೋ ದೀಕ್ಷಿತ ಅನ್ನಮತ್ಯಜ್ಞೇನ ತ್ವೇ ಏವಾಸ್ಯತ.

ಭವತಿ ತಸ್ಮಾತ್ ಕೃಷ್ಣ ಇಂದ್ರಾಯ ವಾ ಏಷ ಪ್ರೇಪ್ಸನ್ ದಕ್ಷಿಣಾಂ ಚೇಂದ್ರಸ್ಯ ಚ ಖಲುವಾತ್ ಏತದ್ ಯೋನಿಮಾಲಬ್ಧ ದಕ್ಷಿಣಯಾ ಚಾತ್ಮಾನಮಥೋ ಸ ಯೋನಿಮೇವ ಯಜ್ಞಸ್ಯಾತ್ಮಾನಮಾಲಭತೆ ಋಷಿಗುಂಸು ಸತ್ಯಾಮೃತ್ರಶಾ ಇತಿ ವಿಶಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸ ಯಜ್ಞೇ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನುಷ್ಯಾ ಅಂಡನ್ಯಂತೇ ವ್ಯಾವೃತ್ಯೈ ಯಜುಷಾ ತಂಡೂಯತೆ ತಸ್ಮಾತ್ ಪ್ರಜಾಪಾಂಬವೈಷ್ಣವ ಪ್ರಜಾಯಜುಷಾ ಕಂಡೂಯತೆ ಸುಪಿಫಲಾ ಓಷಧೀ ಕೃಧೀತಿ ಶಿರಃ ಕಂಡೂಯಥಾ ಓಷಧೀರೇವ ಫಲಂ ಗ್ರಾಯತೆ.

ಸಹತರತಿ ಸಹವ ದೇವತಾ ವಿಸ್ತರತಿ ನ ವೈ ದೀಕ್ಷಿತಂ ತರಂತಿ ಯಜ್ಞಾನುತರತಿ ಕೃತಾಂಗಾನ ಸಹಂತರತಿ ಸಹವ ಯಜ್ಞೇನ ತರತಿ ಹಮುಂ ವಾ ಆದಿತ್ಯಗುಂ ಸರ್ವಾ ವಾಚೋ ಗಚ್ಛಂತಿ.

ಮುಖಾತ್ಮಾತ್ವ್ರತೇನ ಭವಿತವ್ಯಾಂಜರಿಷತ್ಮ್ಯಹೋತ್ರಗುಂ ಪೂಜತೆ ಯದಗ್ನೀಶೋಮೀಯಂ ಪೂರ್ಣಮಾಸೇ ಹವಿರಾಸೀತ್ತನಗ್ನೀಶೋಮೀಯಂ

ವೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹು ಗ್ರಸ್ತ ದಿವಾಕರ ಇಂದು ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರ್ಣ ಉಪಸಂಹರಣತಃ ಯಃ ಅಭೂತ್ ಸುಷುಪ್ತಃ ಪುಮಾನ್ ಪ್ರಾಗ್ ಅಸ್ವಾಪ್ಸಂ ಇತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ನೋ ಡೋಂಟ್ ಬ್ರೇಕ್ ಇಟ್ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಟು ದಟ್ ಗುರುಮೂರ್ತಿ ದಕ್ಷಿಣಾಮೂರ್ತಿ ಐ ಸಲ್ಯೂಟ್. ವಾಟ್ ಕೈಂಡ್ ಆಫ್ ರಾಹು ಗ್ರಸ್ತ ದಿವಾಕರೇಂದು ಸದೃಶೋ ದಿವಾಕರ ಸನ್ ಇಂದು ಮೂನ್ ದೇ ಆರ್ ಗ್ರಾಸ್ಡ್ ಬೈ ರಾಹು ರಾಹು ಅಂಡ್ ಕೇತು ಆರ್ ಟೂ ನೋಡಲ್ ಪಾಯಿಂಟ್ಸ್ ಇನ್ ದಿ ಅಸ್ಟ್ರಾನಮಿ ಇನ್ ಇಂಡಿಯನ್ ಅಸ್ಟ್ರಾನಮಿ ದೇ ಆರ್ ಟೂ ಅಸ್ಟ್ರಾಲಜಿ ಅಸ್ಟ್ರಾನಮಿ ದೇ ಆರ್ ಟೂ ನೋಡಲ್ ಪಾಯಿಂಟ್ಸ್ ರಾಹು ರಾಹು ಇಸ್ ದಿ ಹೆಡ್ ಪೋರ್ಷನ್ ಕೇತು ಇಸ್ ದಿ ಟೈಲ್ ಪೋರ್ಷನ್ ನೆಕ್ ಬಿಲೋ ದಿ ನೆಕ್ ವಾಟ್ ಎವರ್ ಎಕ್ಸಿಸ್ಟ್ ದಟ್ ಇಸ್ ಕೇತು ಸೊ ದಿಸ್ ರಾಹು ಬಿಕಾಸ್ sun and moon this rahu ketu this person he sat in between sun and moon and tried to take this is the story of kumbh mela he tried to take part of the nectar which in the form of mohini vishnu is distributing so this fellow he took but sun and moon who were sitting by either side of this asura this demon they found he is not one among us they complained to vishnu immediately vishnu cut this demon's neck but he has taken this nectar already there is no death possible so his head is separated from the body so that head portion is traveling in the space with the tail portion in another end 180 degrees there will be a difference always it's a nodal point so there will be 180 degree difference so this fellow this head portion what happens is because of the anger he will try to eat the this is the mythology it tries this rahu tries to eat swallow up this sun and moon but there is no cover there is no close circuit there is no place so he goes through the mouth and comes out through the other portion the neck portion that is what we call the eclipse so maya rahu grasta divakara indu sadrusho like the divakara and indu the sun and moon which is eaten up by the rahu which is covered by this rahu crashed by this rahu maya samachadana similar to that sadrushah maya samachadana because of this maya which is covering the self some achadana means sheath covering maya samyak achadana totally covering there is not even a single gap left it is totally covering this self what is covering maya this maya is covering because of that san matra karna upasankratah san matra just this existence ಕಾರಣ ಉಪಸಂಹೃತ ಆಲ್ ದಿ ಸೆನ್ಸ್ ಆರ್ಗನ್ಸ್ ಆರ್ ಕಂಟ್ರೋಲ್ಡ್ ಆರ್ ರಿಟ್ರೀವ್ಡ್ ಯೋ ಅಭೂತ್ ಸುಷುಪ್ತ ಬಿಕಾಸ್ ದಿ ಸೆನ್ಸ್ ಆರ್ಗನ್ಸ್ ಡೋಂಟ್ ಫಂಕ್ಷನ್ ದೇ ಆರ್ ರಿಟ್ರೀವ್ಡ್ ದೇ ಆರ್ ಸೆಟಲ್ಡ್ ಇನ್ ದಿ ಮೈಂಡ್ ಅಂಡ್ ದಿ ಮೈಂಡ್ ಆರ್ ಸೆಟಲ್ಡ್ ಇನ್ ದಿ ಸೆಲ್ಫ್ ಯೋ ಅಭೂತ್ ಸುಷುಪ್ತ ಪುಮಾನ್ ದಿಸ್ ಪರ್ಸನ್ ಇಸ್ ಇನ್ ಡೀಪ್ ಸ್ಲೀಪ್ ಈಸ್ ರೆಫರ್ ಟು ಅಸ್ ಅ ಪರ್ಸನ್ ಇನ್ ಡೀಪ್ ಸ್ಲೀಪ್ ವೆನ್ ಯುವರ್ ಮೈಂಡ್ is engulfed if the self is engulfed as though by this maya you go into deep sleep that's why we say avidya there is a sheath of avidya in the deep sleep